ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಅಹಮೆನ್ನೋ ಬರ್ತಿನರ್ಥಂ ಬ್ರಹ್ಮಮದೇ ಬ್ರಹ್ಮಮೆನ್ನೋ ಬರ್ತಿನರ್ಥಂ ಬ್ರಹ್ಮಮದೇ ಅಸ್ಮಿಯನ್ನೋ ಬರ್ತಿನರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೇ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಜಡಮೆನ್ನು ಪರ್ತಿನರ್ಥಂ ಬ್ರಹ್ಮಮದೇ ಜೀವನೆನು ಪರ್ತಿನರ್ಥಂ ಬ್ರಹ್ಮಮದೇ ಈಶನೆನು ಪರ್ತಿನರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಮಾಯೆಯನ್ನೇ ಕಾಣ್ಬದಾಗು ಬ್ರಹ್ಮಮದೇ ಅವಿದ್ಯೆಯನ್ನೇ ಕಾಣ್ಬದಾಗು ಬ್ರಹ್ಮಮದೇ ಚಿತ್ತಮೆನೆ ಕಾಣ್ಬದಾಗು ಬ್ರಹ್ಮಮದೇ ಜಗತ್ತನವು ಕಾಣ್ಬದಾಗು ಬ್ರಹ್ಮಮದೇ ಜೀವನೆನೆ ಕಾಣ್ಬದಾಗು ಬ್ರಹ್ಮಮದೇ ಈಶನೆನೆ ಕಾಣ್ಬದಾಗು ಬ್ರಹ್ಮಮದೇ ಕುರವನೆನೆ ಕಾಣ್ಬದಾಗು ಬ್ರಹ್ಮಮದೇ ಶೀಡನೆನೆ ಕಾಣ್ಬದಾಮೇ.

ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಅಹಮೆನ್ನೋ ಪರತಿನರ್ಥಂ ಬ್ರಹ್ಮಮದೇ ಬ್ರಹ್ಮಮೆನ್ನೋ ಪರತಿನರ್ಥಂ ಬ್ರಹ್ಮಮದೇ ಅಸ್ಮಿಯನ್ನೋ ಪರತಿನರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೇ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೇ ಜಡಮೆನ್ನು ಪರತಿನರ್ಥಂ ಬ್ರಹ್ಮಮದೇ ಜೀವನೆನು ಪರತಿನರ್ಥಂ ಬ್ರಹ್ಮಮದೇ ಈಶನೆನು ಪರತಿನರ್ಥಂ ಬ್ರಹ್ಮಮದೇ ಅಖಂಡೈಕ

ಮದೇ ಕೊರಗನೆ ಕಣ್ಬದಾಗು ಬ್ರಹ್ಮ ಮದೇ ಶೀಡನೆ ಕಣ್ಬದಾಮಿ ಬ್ರಹ್ಮ ಮದೇ ಅಯನವು ಕಣ್ಬದಾಗು ಬ್ರಹ್ಮ ಮದೇ ಹರಿಯನವು ಕಣ್ಬದಾಗು ಬ್ರಹ್ಮ ಮದೇ ಹರಣನವು ಕಣ್ಬದಾಗು ಬ್ರಹ್ಮ ಮದೇ ಅಮರನೆ ಕಣ್ಬದಾಗು ಬ್ರಹ್ಮ ಮದೇ ಸೃಷ್ಟಿಯನೆ ಕಣ್ಬದಾಗು ಬ್ರಹ್ಮ ಮದೇ ಸ್ಥಿತಿಯನವು ಕಣ್ಬದಾಗು ಬ್ರಹ್ಮ ಮದೇ ನಾಶಮೆನೆ ಕಣ್ಬದಾಗೋ ಬ್ರಹ್ಮ ಮದೇ ನಿಖಿಲಮುಮೈ ಕಣ್ಬದಾಮಿ ಎಂಗೆಂಗೆ ಯವ್ವಿಧಮೈ ಕಂಡಬೋದು ಇದರ ಮೆನೆ ಕಂಡಿಡುವ ಕಾಕ್ಷಿಯಲ್ಲ ಅಂಗಂಗೆ ಉಳ್ಳ ಅಧಿಷ್ಠಾನಮಾನೆ ಅರಿವುರುವ ಬ್ರಹ್ಮ ಮದ ಧನ್ಯಮಾಗಾದು ಎಂಗೆಂಗೆ ಅಲಿಮುದನೈ ಕಂಡಬೋದು ಇವೆಯೆಲ್ಲಾಂ ಅಳಿಯದ ಧನ್ಯಮಾಮೋ ಅಂಗಂಗೆ ಕಂಗಿಂದ್ರೆ ಕಕ್ಷಿಯಲ್ಲ ಅಪ್ಪಡಿಗೆ ಬ್ರಹ್ಮಮಲ ಧೈರ್ಯಾಗ ಅಪೂರ್ವಂಬಾಗಿದಿಯಲ್ ತೋಂಡ್ರಿಯಾಂಗೆ ಅಡಗಿಯಿಡು ಅನಗಿಮಿದ ಅಲೆಯು ಅಂದೆ ಅಪೂರ್ವ